ಯೇನಿಂಗ್ ಥಾತಬು ಗಾಯ್ಜರಿವ ಐನಿ ಅನೌವ ಯೇನಿಂಗ್ ಹುಲಕ್ಪದ ಲೈರಾಂಗ್ ಸಿಂಗ್ ತಬು ಯೇಂಜಗೆ ಖಲ್ಲಿಂಗೈ ಖಂಗೌದನ ಲಾಕ್ಪ ನೋಂಗ್ಲೈ ನುಂಶಿತ್ನ ಹುಮ್ದೋಕ್ ಪೀಖ್ರಬದ ಗರಿಬು ಖಲ್ಲುನಿ ಮತಂಗ್ದ ತಾಮಿನಸಿ ಪರಲೋಯ್ಗಿ ಮೈರಿ ಫಿಲ್ಮ್ ಸಿದಗಿ ಕುಂಜಬಿಹಾರಿಗಿ ಕೊಂಜಲ್ದ ಮಹೇಂದ್ರ ವಾಂಖೇಮ್ಸಾನ ಸೈರೇಂಬನಿ ಓಗಿತ್ನ ಸೈರಾಂಗ್ ಬಿಷೈನಿ ಕುದಲ್ ತಮ್ಜರಿ ತಾಮಿನಸಿ.

0: ಇನ್ನೇ ಪಂಜಾಬ ನಟ್ರದಿನ ಐದಿ ಯೋ ನಿಂಗ್ದೆ ಮೈರೇನ್ ಫಂಗೇದನ ಸಾಕ್ ಚಾವ ಉ ಮೊರ ಫಂಗೆ ಹೈನೌ ಮುಕ್ ಚಾವ ಎಂದೇಮ್ ನಗಸಿನ ಕೋ ಉ ಪಾಂಬಿ ಮುಕ್ ಚಾವ ಸೇಬೋದ್ ಫಂಗೆ ಅಸಾಂಗ್ಬ ಮರೋಯ್ ಫಂಗೇದನ ಹಂಗಾಮು ವಾಂಗ್ಬದೋ ಯೋ ನಿಂಗಿ
1: ಬೇಮಾ ಇನ್ನೇ ನಂಗ್ ನ ಹಂಗಾಮು ವಾಂಗ್ಬ ಹೈರಿ ಶಿಬು ಕರಂಬ ಮರೋಯ್ನೋ ಅಯ್ನ ಸಹಿ ಹುಮ್ದ್ರಾ ಹೇಳಕ್ಪಸೆ ನೋ ಮತ್ತು ಹೇಗುಜಿ
0: ಹೋ ಇನ್ನೇ ಫದಿಗೋ ಮಮಾಯ್ದೋ ಹುಮಾಯು ಪಾಕ್ಪ ಲಂತಾ ಸಾಬಿ ಹಂಗಾಂಗೆ ಗೇ ಲಾವುದುಗಿನೆ ಮಮಾಯ್ ಲಂಪಾ ಮುಕ್ ಪಾಕ್ಪದೋ ಅದೋಮ್ ಹಾಯ್ನ ಪಾಕ್ಪ ಮರೋಯ್ ಯೋನಿಂಗೆ ಹೌಜಿಕ್ಕಿ ಮತಂಗಿ ಮೀಸಿಂಗ್ಸೆ ಸಾವುದ್ರಬದಿನೆ ಲೈಬಿದ್ರೆ ಪಾಕ್ದ್ರಬದಿನೆ ಸಿತ್ರೇನೆ
1: ನಾವು ಯೋನ್ಬದಿನೆ ಅಚೌಬ ಅಪಾಕ್ಪ ಯೋಲೋ ಅಯ್ಕೊಯ್ದಿನೆ ಸುಂಗ್ರಂಗ್ ನಾಗಂಗ್ಬ ಮಚಾ ಮಸು ಯೋನ್ಬದ ಸಿಲ್ಲೆ ಕೈಥೆ ಲೈನಿಂಬಿ ಲಾಕ್ಪದದಿ ನಂಗ್ದಿ ಲೈಸು ಲೈರಮ್ದೆ ಒಫಮ್ದಸು ಫಮ್ಮದೆ ಕದಾಯ್ ಚಲುಯ
0: ಇನ್ನೆ ಕೈಥೇನ್ ಥೋಕ್ಪನೇನ ಥೋಕ್ಲೆ ಪೋನ ಸಿತ್ರೆ ಇನ್ನೇ ಹೊಯ್ದಿ ಖ್ವಾಂಗ್ ಕೊಲ್ಲಬನಿನ ನಖೋಂಗ್ದೊ ಪುಕ್ಪ ಗಮ್ದಬನಿನ ಕಿಲ್ಲಗ ಫಂಬ ತಾರೆದನ ಇನ್ನೇ ಹೊಯ್ನದಿ ಮೀನಸು ನುಕ್ಸಿಬ ಸಕ್ತಾಯೆ ಹನು ಹನ ಒಯ್ರಬನಿನ ನುಂಗಾಯ್ತೇದ ಹನುಬಿನ ಯೋಲಿಸೆ ಪೋಸೆ ಲೈಬಿಗೆ ಹೈದನ್ನು ಹೇಗ ಲೈಬಿಕಿ ಕೈಥೇಂದ ಲಾಕ್ಪನೇನ ಲಾಕ್ಲಗ ಸೆಂಗಾವ್ದ ಸೇಲ ಅಮತ್ತ ಯಾವ್ದನ ಬರಾ ತಿಂಗೈ ಅಮುಕ್ ಯುಮ್ದ ಹಂದೋಯ್ರೋ ಇಸ್ ಕೈಥೇ ಲೈಬಿನಗ ಊದೇ ಕಾಯ್ದ ಹೋ ಇನ್ನೇ ಅಯ್ಕೊಯ್ದಿನೇ ಅಯ್ಕೊಯ್ಗೆ ಮಾಯಿಸಿದನೆ ಲೈರಿಂಬಿ ಚಪಾಕ್ ಚಬಾಕ್ ನಪ್ಪೆ ಇನ್ನೆ ಅದನ್ನೇ ಸೇಲ್ ಮಪಾಕ್ ಮಪಾಕ್ ಫಂಗಿಸೆ
2: ಗೆಥವಿ ನಂಗ್ದಿ ಲೈರಿಂಬಿ ಕಸು ನಮಾಯ್ದ ನಪ್ಪೋಲೆ ಕೋ ನಚಿ ಅಯ್ಮೋನಸು ಲೈರಿಂಬಿ ಅಮತ್ತದಿ ಪಿಯುದನ
0: ಅಯ್ಮ ತಾತ ಅಯ್ಬು ಹೌದೇಮಿ ಲೈರಿಂಬಿ ಪಿಯು ಹಾಯ್ರಿರೋ ಕರಂಬ ಲೈರಿಂಬಿ ಪಹಾಮಿ ತಾದಗಿ ಸೇನ್ದೋ ಐಸೆ ಕಾಹುದೆ ಕೋ ಸಿಂಗ್ದೊಯ್ನಿ ಕೋ ತಾದಗಿ ಸೇಲ್ದಿ ಸಿಕ್ಕಿಮ್ ತ ವಾಟ್ಪ ಯಾವ ನತ್ತೆದ ಕೈಥೇನ್ ಫಂಬಿದ ಸೇಲ್ ಹಾಲಿಗ ಹೈಬಸೆ ಕೈಥೇನ್ ಫಂಬಿ ಪುನಮಕ್ ಚೆಂದದೊಯ್ನಿ ಐದಿ ಮಯಾಂಗಿ ವಾಹನನವ ಥಬಗ್ದಿ ತೌರೊಯ್ದೆ ತಾದ
2: ನಬುಂಗಿ ಸೇನ್ದೋ ನಂಗ್ ಕಾವ್ದು ಬೋರ್ಯ ಅಲ್ಲಿ ಹೆಲ್ಲಾಕ್ಪ ಕುದಿಂಗಿ ಇವೇಮದಿ ಹೆಕ್ಕ ಲೈರಮ್ದೇನೆ ಲಿಸಿಂಗ್ ಹುಮ್ದ್ರಾ ಮಂಗಾದುಗಿ ಅನಿ ಮಖಾಯಿ ಕಾಬಿ ಓರಿದಿನ ಸೇಲ್ದು ಕೈ ಯಾಮಗಿ ಎಂಗುಯ್ಬೇಮ
0: ತಾದ ಸೇಂದು ಐಗಿ ವಾರಿದು ಸೀದ ಪನ್ಗುಮ್ ಸೆ ಹಾಯ್ಬ ಸ್ವಾಯ್ದ ಲೈರಿಬ ಮಯಾಮ್ಸೆ ಅಸಂಬ ಅಮತ್ತ ನತ್ತೆ ಹಾಯ್ಬ ಹೌಜಿಕ್ ಮತ್ತಮ್ದನೆ ಸೇಂದು ಐಗ ಪಾಂಬ ಯಾಪೋ ನತ್ತೆ ಕೋ ತಾದ ತಾದ ನುಂಗ್ದ ನುಂಗ್ದ
2: ನುಂಗ್ದ ಓ ಯಾಮ್ ಲೈಬ್ರ ಸ್ವಾಯ್ಸೆ ಐದಿ ನಾಮಗೆ ಖಂಗ್ದೇನೆ ಐದಿ ಚಮ್ ಚಮ್ನ ಪೋಟ್ ಜೋನರಿ ಬೋಯ್ನಿ
0: ನಸನ್ನನೆ ಇಬುಂಬು ಸೋಹನಿಂಗ್ದಬಗೆ ಹಾಯ್ದೋಕ್ಪಿಬನಿದ ತಾದ
1: ಚುಮ್ಮಿ ಬುಂಗೋ ಕೆಥಬಿನ ಹಾಯ್ರಿಸೆ ಥಾಯ್ನಗಿ ಸನಾ ಕೈಥೇಂದು ಒಯ್ದ್ರೆ ಒಯ್ದ್ರೆ
2: ಹುಯ್ಸ್ ಹುಯ್ಸ್ ಹಾಯ್ದುನಿನೆ ನೋಯ್ ಸ್ವಾಸ್ಯ ಹಾ ಸಾವನೆ ಹೆತ್ತ ಖನೈ ಮಾಂದ ಮಾಲಿ ಪುಲಪ್ ಹೆ ಪುನ್ಸಲ್ಲಿ ಅಮತ್ತೆ ಹೆತ್ತ ಓಯ್ ಇಸಿಂಗಿ ಕಂಗ್ನಿ ಹೇ ಯಾಮ ಲೈಬೋರೆ ಹೈ ಐಸುನೆ ಪೆನ್ಸಿನರ್ಸಿಂಗಿ ಕನ್ವೀನರ್ನಿ ಖಂಗ್ಲಬ್ರ
1: ವಾ ಕಾಯ್ರದಿ ಇಸಿಂಗ್ ಚಂಗಿ ಹಾಯ್ಬದುನಿ ತೌರಿಸೆ ಲೋಯ್ನ ಹೆಕ್ ಕಾಯ್ನೈ ಲೋಯ್ನ ಮಹೆ ಸೌನೈ ಪಂಗಾಂಗ್ನರೆ ಪಂಕ್ಷಕ್ ಸಕ್ನರೆ ಬುಂಗೊ ಕೈನೋಮದಿ ಲೈಕೋದನ ನಂಗ್ಸು
2: ಇಂದೋನ್ ಮಧುಗಿ ಮರೋಯ್ನ ಕುಪಿ ಟೆಂಟಕ್ ತೋಬ ಮಕಾ ಯಾಮ್ನ ಪಾಕ್ತಬದೋ ಇವಿರೋ ಅದುಗನೆ ಉ ಮೊರೋ ಪಿಟಕ್ ತೋಬುದುಗ ಖಮೇನ ಸಿಂಬ ಮಸಾಗದು ಹಬ್ಚನ್ಬಿರು ಅದು ಕೈ ಹತ್ತಾರೆ
1: ಚಾಮಯಾಂಗ್ ಕೈ ಪಿರಮೋ
2: ಏ
1: ಐ ಲುಪಾ ಕುನ್ ಹಂದೋರಗೆ ಚಾಮ್ ಕುನ್ ಥಾದಿ ಲಹೌರಗೆ ಕೋ
0: ತಾದ ಐಗಿ ಸುನೆ ತೋರ್ಬೋ ಅಸೌಬ ಕುನಿಂಗ್ ಮುಕ್ ಸಾಂಗ್ಬ ಖರ ಲೈರಿಬಸೆ ಖರ ಲೌಬಿಯುದನ ಇನೆಗಿ ಸುಂಗಂಗ್ ಮಾಂಗಂಗ್ಬ ಕೈದಿ ಲೌಬಿರೆ ಐಗಿಸು ಮಪೋ ಫಜಾ ಫಜಬಸೆ ಲೈಬಿಯುದನ ತಾದ ಮಸಿಗೆ ಕುಲಾಂಗಾಂಗ್ಸು ಕೌದ್ರಿ
2: ಇವೇಮ ಕೆಥವಿಯೇ
0: ತಾದ
2: ನಂಗೆ ಯಾಕೆ ಪಶಾದೋ ಸಿಂಗ್ನ ಬತ್ತೋ ꯅꯪꯒꯤ ꯇꯣꯔꯕꯣꯠ ꯑꯆꯧꯕꯁꯤꯗꯤꯅꯦ ꯑꯩꯈꯣꯏ ꯏꯃꯨꯡꯗꯗꯤ ꯆꯥꯕꯤꯅꯕ ꯂꯩꯇꯦꯅꯦꯍꯦ ꯃꯤ ꯌꯥꯝꯗꯦꯅꯦ ꯏꯕꯤ ꯑꯃ
0: ꯁꯤꯡꯗꯗꯤ ꯀꯩꯅꯣ ꯍꯦ ꯇꯥꯗ ꯂꯥꯛꯀꯗꯕ ꯁꯦꯟꯁꯤꯅ ꯃꯔꯤ ꯃꯔꯤ ꯊꯤꯀꯥ ꯕꯤꯜꯗꯣ ꯐꯪꯉꯒ ꯊꯣꯛ ꯍꯦꯛ ꯁꯤꯡꯗꯣꯛꯑꯒꯦ ꯀꯩꯅꯣ
2: ꯀꯩꯅꯣꯅꯦ ꯍꯥꯏꯔꯤꯁꯤꯕꯣ ꯅꯣꯏ ꯀꯩꯊꯦꯟ ꯐꯝꯕꯤꯁꯨ ꯊꯤꯀꯥꯒ ꯇꯧꯕ꯭ꯔꯥ
1: ꯇꯧꯕꯅꯤ ꯇꯧꯕꯅꯤ ꯀꯩꯊꯕꯤ ꯃꯇꯧꯁꯤꯗꯤꯅꯦ ꯑꯩꯈꯣꯏꯅ ꯇꯝꯕ ꯉꯝꯕ ꯄꯣꯠ ꯅꯠꯇꯦ ꯅꯣꯡꯄꯣꯛꯇ ꯁꯥꯠꯀꯦ ꯅꯨꯃꯤꯠ ꯂꯩ ꯅꯣꯡꯆꯨꯞꯇ ꯑꯣꯟꯒꯦ ꯅꯨꯃꯤꯠ ꯂꯩ
0: ꯍꯅꯨꯕꯤ ꯅ ꯄꯣꯠꯇꯣ ꯌꯣꯟꯗꯧ ꯌꯣꯜꯂꯨ ꯌꯥꯗ꯭ꯔꯣ ꯄꯣꯠꯇꯣ ꯁꯤꯠꯂꯕꯅꯤꯅ ꯅꯨꯡꯉꯥꯏꯖꯔꯝꯒꯅꯤꯅꯦ ꯇꯥꯗꯅ ꯈꯔ ꯂꯩꯕꯤꯕꯗꯨꯗ ꯀꯅꯥꯒꯤ ꯐꯣꯟ ꯑꯁꯤꯅ ꯍꯜꯂꯣ ꯀꯩꯗꯧꯔꯦ ꯂꯥꯛꯑꯣꯕ ꯀꯅꯥ ꯑꯃꯨꯛ ꯐꯥꯔꯦ ꯍꯥꯏꯔꯤꯅꯣ ꯐꯔꯦ ꯐꯔꯦ ꯂꯩꯔꯝꯃꯣ ꯊꯝꯃꯦ ꯊꯝꯃꯦ ꯉꯁꯤꯒꯤ ꯈꯨꯂꯥꯡ ꯈꯥꯡꯒ ꯀꯧꯗꯕꯁꯤꯗꯤ ꯑꯃꯗꯤ ꯄꯥꯏꯗꯧꯔꯦꯗꯅ ꯀꯩꯊꯦꯟ ꯊꯣꯛꯈ꯭ꯔꯕꯗꯤ ꯀꯩꯊꯦꯟ ꯂꯥꯏꯔꯦꯝꯕꯤꯅ ꯆꯥꯜꯂꯦꯗꯅ

0: ಅಕಾಶವಾಣಿ ಇಂಫಾಲ್ಗೆ ನಹರುಳ್ಗೆ ಖೊಂಜಲ್ದ ಮಣಿಪುರಿ ನಹ ಐ ವೆಸ್ಸಿನ ಇವ ವರಿ ಮಚ ಅಮದಿ ಲೀಲಾ ಮಸಾ ಸಿಂಗ್ ಸಂದೋಕ್ ಸಭೆಗೆ ಥೊರಮ ಅಮ ಥಮ್ಜಗದೋರಿ
1: ಥೊರಮ ಸಿಗಿದಮ್ಮಕ್ ನಹ ಐ ವೆಸ್ಸಿನ ಇಸಾಗಿ ವರಿ ಮಚ ಅಮದಿ ಲೀಲಾ ಮಸಾ ಸಿಂಗ್ ಥಾಜಿಲ್ಲಕ್ನಬ ಪೌಜೆಲ್ ಪಿಜರಿ
0: ಹಿರಮ ಸಿಗಿ ತಂಗೈ ಫದಬ ಸಿಂಗ್ದಿ
1: ಐವ ಮಸಾಗಿ ಚಹಿ ಕುಂಠಾ ಮಂಗಾಗಿ ಮಖ ಒಯ್ಗದವನಿ
0: ಥಾಜಿಲ್ ಅಲಿವ ಮಯೇಕ್ ಅದು ಮಿತೈ ಮಯೇಕ್ ನತ್ರಗ ರೋಮಾನ್ ಮಯೇಕ್ ಒಯ್ಬಿಯೈ
1: ನಿಂಗ್ಥಿನ ನಮ್ಥೋಕ್ಲಬ ಮೈತೈ ಮಯಕ್ಕಿ ಫೋನ್ ಸೈಜ್ನ ತರಾತರುಕ್ ಒಯ್ಗದವನಿ ಅಮದಿ ರೋಮ್ಯಾನ್ ಮಯಕ್ನ ತರಾನಿಥೋಯ್ ಒಯ್ಗದವನಿ
0: ವಾರಿ ಮಸಾಗಿ ಒಯ್ನ ಯಾಮದ್ರವದ ಲಮಾಯ್ ಮರಿ ಅದುಗ ಲೀಲಾ ಮಸಾಗಿ ಒಯ್ನ ಯಾಮದ್ರವದ ಲಮಾಯ್ ನಿಪಾನ್ ಒಯ್ಗದವನಿ
1: ವಾರಿ ಮಚ ನತ್ರಗ ಲೀಲಾ ಮಚ ಥಾಜಿಲ್ಲಕ್ಪಗಿ ಅಕಕ್ನಬ ಮಸಿಂಗ್ ಲೈರೋಯ್
0: ಇಸಾಗಿ ಮಿಂಗ್ ಫೋನ್ ನಂಬರ್ ಥಾಜಿಲ್ಲಕ್ಲಿವ ಖುಯಿಗಿ ಮಖಲ್ ಜೋನ್ರಾ ನಿಂಥಿನ ಲೋಯ್ನ ಬಿರಕದವನಿ ಅಮದಿ ಇಸಾಗಿ ಆಧಾರ್ ಕಾರ್ಡ್ ಯೋಹನ್ ಬಿರಕದವನಿ
1: ಐಖೋಯ್ಗಿ ಇಮೇಲ್ ಅಡ್ರೆಸ್ ನಹರೋಗಿ ಖೊಂಜಲ್ @gmail.com ನತ್ರಗ ವಾಟ್ಸ್ಆಪ್ ನಂಬರ್ 7005489767 ದ ಮಣಿಪುರಿ ನಹ ಅಯಿಬ ಸಿಂಗ್ನ ಥಾಜಿಲ್ಲಕ್ನಬ ಖಂಗಂಜರಿ
0: ಇಸಾಗಿ ಖೊಂಜೆಲ್ ಫಂಬಾಗ್ ಅಸಿಗಿ ಕುಥಾಂಗ್ದ ಮಿಪುಮ್ ತಿಂಗ್ನ ಯೋಹಲಸಿ ಲಹೋರಸಿ ಥೌದಾಂಗ್ ಖೊಂಜೆಲ್ ಥೋಕ್ನ ನಹಾರುಲ್ಗಿ ಖೊಂಜೆಲ್ಗಿ ಫಂಬಾಗ್ದ
2: ಮಥಂಗ್ದ ತಾಬಿರಸಿ ಲೈಕಾಯ್ ಪಾಖಂಗ್ ಫಿಲಂದಗಿ ಅರವಿಂದ್ ಸೋಯ್ಬಂನ ಸಕ್ಪ ಇಸೈ ಸೈರೇಂಗ್ಬ ನಂದೇವ್ ನಂಗೊಂಬ ಸೈರಾಂಬ ಬಿಗಿ ಖಂಬಿರಪ್ಪ ಶಿಂಗ್ದಿ ತಖೇಲ್ ಮಖ ಲೈಕಾಯ್ದಗಿ ಮನಿಹಾರ್ ಅಚೌಬಿ ಖಂಬ ರಧಾ ತೊಂಬಿ ಧಮೇನ್ ಇಬೋ ಶಿಂಗ್ ಕಾಂತ ಮದಿ ಇನೌಬಿ